ಸಹಾಯ ಪರಮಾತ್ಮವಂತಿ ಯತ್ಸಂ ಪ್ರಪತ್ತಿರಿಹ ಖಾದ್ರಿ ನೃಸಿಂಹದೇವ ಮುದ್ದಿಶ್ಯ ಯಾ ವಿರಚಿತೋ ಪರಿಪೂರ್ಣ ಭಕ್ತಿ